ಶ್ರೋತೃಳು ಸುಗಮ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ವಾರಿಪದ ಪರವರ್ತೀ ಕಾರ್ಯಕ್ರಮ ರಿಲೇ ಕರಿ ಶುಣಾಉಛು ಆಕಾಶವಾಣಿ।